ಮಕ್ಕಳ ಮತ್ತೆ ಥರೂಮ್ಕೆ ಸಂದೋಕ್ತನ ತಹಂಜರಿ ಬಸಿ ಮೇಘಹರ್ಷಾಮ ಹುಮ್ ದಸ್ಮಿಕ್ ಮಂಗಾದ ಸಂದೋಕ್ ಚರಿಬ ಆಕಾಶವಾಣಿ ಇಂಫಾಲ್ಗಿ ಎಫ್ ಎಂ ಸಂಗಾಯಿ ಚನೆಲ್ ದಗಿನಿ ಹೌಜೆ ಪುಂಫು ಮಸೀದ ಪೂದುನ ಲಾಕ್ಚರಿ ತೊಂಗಾನ್ ತೊಂಗಾನ್ ಬಾ ಸೈಸಪ್ಪ ಸಿಂಗ್ದಿಗಿ ಮಣಿಪುರಿ ಫಿಲ್ಮಿಶೈ ಖುದೋಲ್ ಗೆಹಾನ್ ಬದ ತಾಮಿನಸಿ ಬಿ ಡಿ ಎಫ್ ಥಾಸನ ಫಿಲ್ಮ್ ಸಿದಿಗಿ ಜಿ ಬೋನಿ ಶರ್ಮಾದಿ ನಂದೀಶ್ವರಿ ಅನಿಗೆ ಪುನ್ಬ ಖೊಂಜೆಲ್ದ ಹೋಮೆನ್ ದಿವಾಯ್ನ ಸೈರೇಂಗ್ಬಮದಿ ಜಿ ಸೂರ್ಚಂದ್ರ ಶರ್ಮನ ಸೈರಾಂಗ್ ಬೈಶೈನಿ ನಿಂಗ್ಸಿಂಗ್ ಬಯಾಯ್ ಬಿ ಡಿ ಎಫ್ ಥಾಸನ ಫಿಲ್ಮ್ ಸಿ ಇಂಗ್ ಲಿಸಿಂಗ್ ಅನಿ ತರಮರಿದ ಪುತೋಕಿಬ ಮಯಾಮ್ನ ಯಾಮ್ ಪಾಮ್ನ ಯೆಂಗ್ನಕಿಬ ಮಣಿಪುರ ಫಿಲ್ಮ್ ಸಿಂಗಿ ಲಕ್ತ ಮನಿ ಫಿಲ್ಮ್ ಸಿಗಿ ವಾರಿ ಮದಿ ಡಿರೆಕ್ಟರ್ ಹೋಮೆನ್ ದಿವಾಯ್ ಸೈಕುದೋಲ್ ತೊಗ್ಜರಿ ನವಾನಿ ತಾಮಿನಸಿ

ಆಕಾಶವಾಣಿ ಇಂಫಾಲ್ ಜನಲಸಿದ ಅಸಿಗೆ ಮಖಾಜಥ ಜಗದಬ ಥೌರಂ ಅಮದಿ ಹಯಿಂಗಿ ಸಂದುಕ್ ಜಗದಬ ಥೌರಂ ಸಿಂಗ್ ನಿಂಗ್ ಸಿಂಜರಿ ನಿಂಗ್ ಸಿಂಗ್ ಜಬ ಸಿಹೆಕ್ ಲೊಯ್ಬಗ ಸಂದುಕ್ ಜಗನಿ ನಹಾರೋಲ್ಗಿ ಖೊಂಜಲ್ ಥೌರಂ ನಸಿ ನುಮಿದಾಂಗ್ ಪುಂಗ್ ತರುಕ್ ಮಿನಿಟ್ ನಿಫು ಕಂಗ್ಲಾ ಚನಲ್ದಿಗಿ ರಿಲೇದ ತಹನ್ ಜಗನಿ ಖುಂಗಂಗಿ ಥೌರಂ ಥೌರಂ ಅಸಿದ ತಹನ್ ಜಗನಿ ಅಹನ್ಬದ ಲೈಸ್ರಾಮ್ ಲೈಬಾಕ್ ಮಚಾದಿಗಿ ಪೇನಾ ಅನಿಸುಬದ ಖೇಡ್ ಬಚಾವ್ ಅಭಿಯಾನ್ಗಿ ಮತಾಂಗ್ದ ಕಾಚಿಕುಲ್ಗಿ ಪೌದಂ ಅಮ ಪೌದಂ ಬಿಗದಬ ಯುಮ್ನಾಮ್ ಬಬ್ಲು ಸಿಂಗ್ ಥೌರಂ ಪುಥೊಪ್ಪ ರಾಯ್ಚಂದ್ ಚಿಂಗ್ಥಾಮ್ ಡಿಸ್ಟ್ರಿಕ್ಟ್ ನ್ಯೂಸ್ ಲೆಟರ್ ಜುಲಜಾನ್ಪುರ್ ಜಿಲ್ಲಾಗಿ ಜಿಥಿ ತಹನ್ ಜಗನಿ ಗಸಿ ನುಮಿದಾಂಗ್ ಪುಂಗ್ ತರೇಟ್ ಮಿನಿಟ್ ನಿಫು ಮಂಗ ಅಯ್ಯಬ ಫ್ರಾನ್ಸಿಸ್ ಸೋಂಗತೆ ಗಸಿ ನುಮಿದಾಂಗ್ ಪುಂಗ್ ತರೇಟ್ ಮಿನಿಟ್ ಯಾಂಖೈ ಲಾಂಥೋಕ್ ಜಗನಿ ಗುಡ್ ಈವ್ನಿಂಗ್ ಮಣಿಪುರ್ ಕೋಯ್ನ ಚತುನ ಇಸೈ ಖನ್ಬ ಥೌರಂ ತಹನ್ ಜಗನಿ ಗಸಿ ನುಮಿದಾಂಗ್ ಪುಂಗ್ ಮಾಪಲ್ ಮಿನಿಟ್ ಮಂಗ ತೊಂಗಾನ್ ತೊಂಗಾನ್ಬ ಸೈ ಸಕ್ಪಸಿಂಗ್ ಸಕ್ಪ ಗೀತ್ ಲಾಂಥೋಕ್ ಜಗನಿ ಗಸಿ ನುಮಿದಾಂಗ್ ಪುಂಗ್ ತರ ನುಮಿದಾಂಗ್ ಪುಂಗ್ ತರ ಮಖಾಯ್ ಚನೆಲ್ ಅಸಿದ ಗಸಿಗೆ ಸಂದುಕ್ ಜಬ ಥೌರಂ ಲೊಯ್ಸಿನ್ ಜಗನಿ

0: ಇಸೆಯಸಿ ತಹಂಜಕಿಬಗಲೋಯಿನ ಗುಡ್ ಈವ್ನಿಂಗ್ ಮಣಿಪುರ್ಗೆ ಥೌರಂ ಸಂದೋಕ್ಜಬ ಲೋಯ್ಚರೆ ಆಕಾಶವಾಣಿ ಇಂಫಾಲ್ ಹೌಸೇಕ್ ನುಮಿದಾಂಗಿ ಪುಂಗ್ ಮಾಪಲ್ ತಾರೆ ಮಣಿಪುರಿದ ಪಾವ್ ತಬಿರಸಿ
1: ಆಕಾಶವಾಣಿ ಇಂಫಾಲ್ ಓಯಂಗ್ಬಂ ರಾಜೇಶ್ನ ಪಾವ್ ಪಾಜರಿ ಮುಖ್ಯಮಂತ್ರಿ ಯುಮ್ನಾಂಗ್ ಖೇಮ್ಚಾನ ಸಭಾಪತಿ ಒಯ್ದಿನ ರಾಜ್ಯಗಿ ಮಂತ್ರಿ ಮಂಡಲ್ಗಿ ಮಿಫಂ ಅಸಿ ಮಂತ್ರಿ ಪುಗಿದಿಲೇಬ ಸೆಕ್ರೆಟರಿಗೆ ಕ್ಯಾಬಿನೆಟ್ ಹೋಲ್ದ ಪಾಂಗ್ಠೋಕ್ರೆ ಮಿಫಂ ಅದುದ ರಾಜ್ಯ ಅಸಿಗೆ ಲೈಂಗಾಕ್ ಸಾಸನ್ ಅಮಸುಂಗ್ ಥೋಕ್ಸಿಲ್ಗ ಮರಿ ಲೆನ್ನಬ ಮರುವೆಬ ವಾಫಂ ಕ್ಯಾ ಖನಕಿ ಹರಿ ಮಿಫಂ ಅದುದ ಮರುವೆಬ ವಾರೆಬ್ ಕ್ಯಾ ಲೌದುನ ಥೋಕ್ಸಿಲ್ ಥೌರಾಂಗ್ಸಿಂಗ್ ಹೇನ ಫಗರನಬ ಅಮದಿ ಮಿಯಾಂಗಿ ಯೈಫನಬ ಥಬಕ್ ಥೋರಂಸಿಂಗ್ ಹೇನ ಮಪಾಂಗಲ್ ಕಂಗರನಬಗಿ ವಾರೆಬ್ಸು ಲೌಕಿ ಶ್ರೀ ಖೇಮ್ಚಾನ ಲೋಸಿಂಗ್ಬ ಸರ್ಕಾರ ಅಸಿನ ಮಣಿಪುರ ಚೌಕಟ್ನಬ ಅಮದಿ ಮಿಯಾಂಗಿ ಯೈಫನಬಗಿದಮಕ್ ಮಿಯಾಂಗಿ ಒಬ್ಬ ಲೈಂಗಾಕ್ ಸಾಸನ್ ಥಬಕ್ ಥೌರಂಸಿಂಗ್ ಮನುಂಗ್ ಮಪಾನ್ ಪಾವ್ನ ಓಹನ್ಬ ಹೈಬಸಿ ಸರ್ಕಾರ ಅಸಿಗೆ ಅಚೇತ್ಪ ಫಿರೆಬ್ನಿ ಹರಿ ಉಮಂಗ್ ಎಕ್ಕಿ ಕುಥಾಂಗ್ದ ಯೂಸರ್ ಕೋಟಿ ತರ ಹೆಮ್ಮನ ಡಿಪಾರ್ಟ್ಮೆಂಟ್ ಸನಿ ನಿಫು ಹೆಮ್ಮದ ಸರ್ವಿಸ್ ಲಿಸಿಂಗ್ ಅನಿ ಚಮರಿ ನಿಫು ತರು ಎಕ್ಸೆಸ್ ತಗೊಂಬ ಗಮ್ದನ ಹಾನ ಅಮುಕ್ತ ಓಯ್ಕಿದ್ರಿಬ ಸಾಂಗ್ದ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಮಕಕ್ತದ ಲೈಂಗಾಕ್ ಸಾಸನ್ ಪೂರಕ್ಪ ಗಮ್ಲೆ DIPR ಸೋಷಿಯಲ್ ಮೀಡಿಯಾದ ಥಗಪ್ಪ ವಾರೋಲ್ ಅಮದ ಹೈ ಉಜಾಲಾ ಸ್ಕೀಮ್ಗೆ ಮಖಾದ LED ಬಲ್ಬ್ ಕೋತಿ 93 ಎಂಥೋಕ್ತುನ ಮೈ ಸಿಜಿನಬ ಅಮಸುಂಗ್ ಕಾರ್ಬೋನ್ ಥೋನ್ಮಗಿ ಚಾಂಗ್ ಹಂತಹನ್ಬಗ ಲೋಯ್ನ ಚಹಿಗಿ ಒಯ್ನ ಲುಪಾ ಕೋತಿ 1,59,500 ಕನ್ಬ ಗಮ್ಲೆ ವಾರೋಲ್ ಅದನ್ನು ಹೈ ಸೆನ್ಬಾ ಸಹಿ 2020 2030 ಫಾವುದ ಇನ್ಫ್ಲೇಷನ್ಗೆ ಚಾಂಗ್ ಸಾದ 0.1 ಲೈರಂಬದು ಸೆನ್ಬಾ ಸಹಿ 2025-26 ಸಾದ 4.8 ಹಂತರಕ್ತುನ ಸೇಲ್ ತುಂಗಿ ಫಿವಂದ ಹೇನ ತಂಗ್ದು ಲೈತಾಬ ಗಮಲ್ಲೆ ಅತೋಪ ವಾರೋಲ್ ಅಮದ ಭಾರತ್ ಮಚ ಕೋಟಿ 130 ಆಧಾರ್ ಪಾಯ್ದನ ಮಸಿಬು ಮಾಲೆಮ್ಗೆ ಖ್ವಾಯ್ದಿಗೆ ಚೌಬ ಬಯೋಮೆಟ್ರಿಕ್ ಐಡೆಂಟಿಟಿ ಸಿಸ್ಟೆಮ್ ಒಹೆಲ್ಲೆ ಮಸಿನ ಕೊಂಚಿಲಿಬ ಮಿಸಿಂಗ್ ಅಸಿ ಯುರೋಪ್ಗೆ ಅಪುನ್ಮ ಮಿಸಿಂಗ್ದಗಿ ಹೇಳಿ ಅದುಗ ಅಮೆರಿಕಾಗಿ ಮಿಸಿಂಗ್ದಗಿನ ಸರುಕ್ ಮರಿರೋಮ್ ಹೇಳಬನಿ ಲೈಬಾಕಿ ಅತೈ ಮಫಂಸಿಂದ ಪಾಂಗ್ಠೋಕ್ನಬಗುಂ ಥೌಬಾಲ್ ಜಿಲ್ಲಾದಜು ಜನ್ ಕಲ್ಯಾಣ್ ಶಿಬಿರ್ ಲಾಗ್ಲಿಬ ತಾಂಗ್ 13-19 ಅಮಸುಂಗ್ ಕುಂದ ಥೌಬಾಲ್ ಡಿ ಸಿ ಕಾಂಪ್ಲೆಕ್ಸ್ದ ಪಾಂಗ್ಠೋಕ್ಲಗನಿ ನುಮಿತ್ ಉಮ್ನಿ ಚುಪ್ನ ಪಾಂಗ್ಠೋಕದ ಮಿಯಾಂಗಿ ಯೈಫನಬ ಕ್ಯಾಂಪ್ ಅಸಿದ ಜಿಲ್ಲಾ ಅಸಿಗಿ ಮಿಯಾಂನ ಅಯುಕ್ ಪುಂಗ್ 13 ನುಂಥಿಲ್ ಪುಂಗ್ 0 ಫಾವ ಕೇಂದ್ರ ಸರ್ಕಾರನ ಪೀರಿಬ ಯೈಫ ಥೌರಾಂಗ್ ಸ್ಕೀಮ್ಸಿಂಗ್ಗೆ ಕಾಣಬ ಲೌಬಿನಬ ಜಿಲ್ಲಾ ಅಸಿಗಿ ಡಿಪುಟಿ ಕಮಿಷನರ್ ಯುಮ್ನಾಮ್ ರೋಬಿತಾನ್ ಹರಿ ಸಿ ಪಾಂಗ್ಠೋಪ ಪಾವ್ಗೆ ಮಿಫಂ ಅಮದ ಮಾಹನಾಯಿ ಥೌರುಂಗಿ ಸರುಗ ಅಮ ಒಯ್ನ ಆಧಾರ್ ರೇಜಿಸ್ಟ್ರೇಷನ್ ಅಪ್ಡೇಟ್ ತೌಬ ಆಯುಷ್ಮಾನ್ ಕಾರ್ಡ್ ಉಜ್ವಾಲಾ ಅಮದಿ ಅತೈ ಸ್ಕೀಮ್ಸಿಂಗ್ಗೆ ರೇಜಿಸ್ಟ್ರೇಷನ್ ತೌಬ ಯಾಗನಿ ಹರಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಾಮ್ಜೋಂಗ್ನ ಜನ್ ಕಲ್ಯಾಣ್ ಶಿಬಿರ್ಗೆ ಮಖಾದ ಮೆಗಾ ರೇಜಿಸ್ಟ್ರೇಷನ್ ಕ್ಯಾಂಪ್ ಅಮ ತಾಸಿಗೆ 13 19 ಫಾವ ಪಾಂಗ್ಠೋಕನಿ ಹರಿ ಜಿಲ್ಲಾ ಅಸಿಗೆ ಡಿಪುಟಿ ಕಮಿಷನರ್ LN ಕಾಸುಂಗ್ನ ಮಿಯಾಂದ ಯಾಪ ಥೌರಾಂಗ್ ಸ್ಕೀಮ್ಸಿಂಗ್ಗೆ ಕುದೋಂಗ್ಸಾಬಸಿಂಗ್ ಕ್ಯಾಂಪ್ ಮನುಂಗ್ದ ಲಹೌನಬ ಅಪೀಲ್ ತೌರಿ ಕಾಂಗ್ಪೋಕ್ಪಿ ಜಿಲ್ಲಾಗೆ ಡಿಪುಟಿ ಕಮಿಷನರ್ ಮಹೇಶ್ ಚೌಧುರಿನ ಸಭಾಪತಿ ಒಯ್ದುನ ತಾಸಿಗೆ 13 ನುಮಿತ್ ಉಮ್ನಿ ಪಾಂಗ್ಠೋಕದಬ ಜನ್ ಕಲ್ಯಾಣ್ ಶಿಬಿರ್ ಥೌರಾಂಗಿ ಮಖಾದ ಮಿಫಮ ಮಂಗಸಿ ಪಾಂಗ್ಠೋಕ್ರೆ ಮಣಿಪುರ ಸರ್ಕಾರಗೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ನ ಸಿನ್ಬ ಮಿಯಾಂಗಿ ಒಯ್ಬ ಯಾಯ್ಬ ಥೌರಾಂಗಿ ಕ್ಯಾಂಪ್ ಅಸಿಗೆ ಮನುಂಗ ಸರ್ಕಾರಗೆ ತೊಗಾಂ ತೊಗಾಂಬ ಕುದೋಂಗ್ಸಾಬಸಿಂಗ್ ಮಿಯಾಂದ ಫಂಗನ್ನಬ ಹೊನಗನಿ ಹರಿ 33/11 KV ಸಬ್ಸ್ಟೇಷನ್ ಸಗೋಲ್ಮಾಂಗ್ ಹಯೆಂಗ್ ಅಯು ಪುಂಗ್ 13 ನುಂಥಿಲ್ ಪುಂಗ್ 2 ಫಾವ ಮೈ ಮುಟ್ಕನಿ ಹರಿ ಸಬ್ಸ್ಟೇಷನ್ ಸ್ಮಾರ್ಟ್ ಮೀಟರಿಂಗ್ ಪಾಯಿಂಟ್ ಅಮುಕ್ ಅನ್ನ ಯೆಂಗ್ಸಿಂಗದರಿಬ ಅಸಿಗೆ ಯೆಂಗ್ಲಗ 11 KV ಸಗೋಲ್ಮಾಂಗ್ ಫಿದರ್ ಅಮಸುಂಗ್ 11 KV ಯುಮ್ನಾಂಗ್ ಕುಡೌನ ಕೋನ್ಮ ಮಫಂಸಿಂಗ್ದ ಹಾರಿಬ ಮತಂ ಅಸಿದ ಮೈ ಫಂಗ್ಲೋಯ್ ನಗಾಮಿಸಂ ತರು ಮಿಹಾತಿನ ಹಾಕಿಬ ಅದುಬ ಅಚುಂಬ ವಾಯಲ್ ಫಂಗಲು ಹಾಯ್ನ ಮಣಿಪುರ ಲೌಮಿ ಲುಪ್ನ ದಾಬಿ ತೌರಿ ಸೇರೋಲ್ ಅಮದ ಲುಪ್ ಅಸಿನ ಹಾಯ್ ಮಿಯೋಯ್ಸಿಂಗ್ ಅಸಿ ಹೌಕಿಬ ತಾಂಗ್ 13 ಅಸಿಬ ಹಕ್ಸಾಂಗ್ ಒಯ್ನ ಫಂಕಿಬ ಅಸಿ ಮಣಿಪುರ ಲೌಮಿ ಲುಪ್ನ ಅಕನ್ಮ ಮೋಂಗ್ದ ಯಾನಿಂಗ್ದಬ ಫೋಂಗ್ದೋರಿ ಅಮದಿ ಸೇನಬಸಿಂಗ್ ಆಯ್ನ್ಗಿ ಮಖಾದ ಸೈರಾಕ್ ಪೀಗದಬನಿ ಸಿಜ ಫೌಂಡೇಶನ್ ಸಿಂಧುನ ಇಂಫಾಲ್ ವೆಸ್ಟ್ ಜಿಲ್ಲಾಗಿ ಲಾಂಗೋಲ್ದ ಲೈಬ ಸಿಜ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ದ ವರ್ಲ್ಡ್ ಬ್ಲಡ್ ಡೋನರ್ ಡೇಗೆ ಥೌರಂಗ್ ಅಸಿ ಪಾಂಗ್ಥೋಕ್ರೆ ಥೌರಂ ಅದು ಒನ್ ಡ್ರಾಪ್ ಆಫ್ ಹ್ಯುಮ್ಯಾನಿಟಿ ಗಿವ್ ಬ್ಲಡ್ ಸೇಪ್ ಲೈಫ್ ಸಾಹಿಬ ಹಿರಮ್ದ ಪಾಂಗ್ಥೋಕ್ಪನಿ ಥೌರಂ ಅದು ಬ್ಲಡ್ ಡೋನರ್ 40 ಅಮಸುಂಗ್ ತೊಗಾನ್ ತೊಗಾನ್ಬ ಆರ್ಗನೈಸೇಷನ್ 13 ಅಚಂಬ ಕುದೋಲ್ ಪೀದನ ಇಕಾಯ್ ಕುಮ್ನಕಿ ಅಸ್ಸಾಂ ರೈಫಲ್ಸನ್ ಸಿಂಧುನ ಮಾಲೆಮ್ಗೆ ಈ ದಾನ್ದ ತೌಬಗಿ ಥೌರಂ ಹಯೆಂಗ್ ಥೌಬಾಲ್ ಜಿಲ್ಲಾಗೆ ಫುನ್ರೈದ ಲೈಬ ಅಸ್ಸಾಂ ರೈಫಲ್ಸ್ ಯುನಿಟ್ ಹಾಸ್ಪಿಟಲ್ದ ಪಾಂಗ್ಥೋಕ್ಲಗನಿ ಅಸ್ಸಾಂ ರೈಫಲ್ಸ್ ಸಿಂಧುನ ಅಸ್ಸಾಂ ರೆಜಿಮೆಂಟ್ ಲಿಂಕಕ್ಕಿಬಗೆ 45 ಕುಮೋನ್ ಥೌರಂಗ್ ಅಸಿ ಇಂಫಾಲ್ಗೆ ಬಬುಪೊರ ಟ್ರಾಫಿಕ್ ಪಾಯಿಂಟ್ ಲೈಬ ಅಸ್ಸಾಂ ರೆಜಿಮೆಂಟ್ ವಾರ್ ಮೆಮೋರಿಯಲ್ದ ಲೈಕಟ್ಪಗೆ ಥೌರಂ ಅಮ ಪಾಂಗ್ಥೋಕ್ರೆ ಅಮರಂದ ಚಂದೇಲ್ ಜಿಲ್ಲಾದ ಅಸ್ಸಾಂ ರೈಫಲ್ಸ್ಗೆ ಹವಿಲ್ದಾರ್ ಲುಹಿತ್ ಗೊಗೊಯ್ನ ಲೈಕಿದಬಗೆ ನಿಂಗ್ಸಿಂಗ್ ಕುಮೋನ್ ಥೌರಂ ಪಾಂಗ್ಥೋಕ್ರೆ ಚಂದೇಲ್ಗೆ ಜೌಪಿದ ಪಾಂಗ್ಥೋಕಿಬ ಥೌರಂ ಅದು ಲೈಕಿದ್ರಬ ಪರ್ಸನಲ್ ಅಸಿಗೆ ಮಫಂದ ಮಿಲಿಟರಿಗೆ ಮಪುಂ ಹಾಬ ಇಕಾಯ್ ಕುಮ್ನಬ ಉತ್ಕಿ America amasung Iran gi marakta santi thamdaba yanaba ama purakle haina lawthokiba adu maleng gi luchingba kyan taramna ogli khongthang adu kutniti gi oina chawna mai pakpani amasung maduna nongchup Asia da tangdu leitaba phibam purapada mateng oregani hari yanaba adu da taramna oglaba singi manungda Qatar gi Pradhan Mantri United Kingdom gi Pradhan Mantri amasung Germany gi Chancellor yauri France gi Rashtrapati Emmanuel Macron na yanariba adu athuba da thabakta onthoknaba apil tauri pau loijare